ದೋರ್ ಲಭ್ಯಂಗ್ ತರಂಗ ರೂಪಂಗ್ ನಾಚ ದೋರ್ ಲಭ್ಯಂಗ್ ಸ್ವರ್ಗ ರಾಜನ ನಾಚ ದುರ್ಲಭಂಗ್ ಭೋಜನಂಗ್ ವ್ಯಂಜನಂಗ್ ನಾಚ ದುರ್ಲಭಂಗ್ ಸ್ವಶ ಅಂಬರ ನಾಚ ದುರ್ಲಭಂಗ್ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದುರ್ಲಭಂಗ್ ಬರ್ತಾ ವಿಲಾಸ ನಾಚ ದುರ್ಲಭಂಗ್ ವಿದ್ಯಾ ಪ್ರವೀಣ ನಾಚ ದುರ್ಲಭಂಗ್ ಚತುರ ಚಂಚಲ ದುರ್ಲಭಂಗ್ ಏಕ ಭಗವಾನ್ ನಾಮ ನಾನಕ ಲಭ್ಯಂಗ್ ಸಾಧ ಸಂಕೃಪಾ ಪ್ರಭಂಗ್ ಯತ್ ಕತ ತತ ದೃಷ್ಟಂ ಸ್ವರ್ಗ